0: ಅಸೌ ಚತುರ್ಟನ್ ಪರಿಮಿತಂ ಅವೊಕಾಡೋ ಇತಿ ಫಲಾನಾಂ ಉತ್ಪಾದನಂ ಕೃತವಾನ್. ಅಧುನಾ ಚಾಸೌ ಸ್ಥಾನೀಯಾಪಣೆಭ್ಯಃ ಸಾಕ್ಷಾತ್ ಅಸ್ಯ ಫಲಸ್ಯ ಆಪೂರ್ತಿಂ ಕರೋತಿ. ನವೀನ ಶಸ್ಯೇನ ವೈಜ್ಞಾನಿಕ ಪರಾಮರ್ಶೇನ ಅಥ ಸಾಕ್ಷಾತ್ ವಿಪಣನೇನ ತಸ್ಯ ಲಘುಕ್ಷೇತ್ರಾತ್ ಅರ್ಜನಂ ಪೂರ್ಣರೂಪೇಣ ಪರಿವರ್ತಿತಮಸ್ತಿ. ತಮಿಳುನಾಡು ರಾಜ್ಯಸ್ಯ ಕೊಡೈಕನಾಲ್ ಇತ್ಯಸ್ಯ ಕೃಷಕಃ ಚಂದ್ರಶೇಖರನ್ ಇತ್ಯಸೌ ಅರ್ಧ ಹೆಕ್ಟೇರ ಪರಿಮಿತ ಕ್ಷೇತ್ರೇ ಅವಕಾಡೋ ಇತ್ಯಸ್ಯ ಉತ್ಪಾದನಮಾರಬ್ಧವಾನ್. ಅನೇನ ಉತ್ತಮಂ ಮೂಲ್ಯಮಸೌ ಪ್ರಾಪ್ನೋತಿ ಅಥ ಅರ್ಜನಮಪಿ ಅಭಿವರ್ಧಿತಮಸ್ತಿ. ಕರ್ನಾಟಕ ರಾಜ್ಯಸ್ಯ ಚಿಕ್ಕಮಗಳೂರು ಜನಪದಸ್ಯ ಕತಿಪಯಃ ಕೃಷಿಕರ್ತಾರಃ ಭ್ರಾತೃಭಗಿನ್ಯಸ್ತು ಕಾಫಿ ಪಾದಪಾನಾಂ ಮಧ್ಯೆ ಅವೊಕಾಡೋ ಇತ್ಯಾಖ್ಯಂ ಫಲಂ ಉತ್ಪಾದಯಂತಿ. ಅನೇನ ತೇ ಕಾಫಿ ಮರೀಚಿಕಾ ಚ ಇತ್ಯೇತಯೋಃ ಸಸ್ಯೈಃ ಸಹ ಅತಿರಿಕ್ತಂ ಉಪಾರ್ಜನಮಪಿ ಕುರುವಂತಿ. ಸಖಾಯಃ ವಯಂ ನಗರಾಣಾಂ ಉಪಾಹಾರ ಗೃಹೇಷು ಪ್ರಾಯಃ ಅವೊಕಾಡೋ ಟೋಸ್ಟ್ ಇತ್ಯೇತಸ್ಯ ಖಾದ್ಯ ಪದಾರ್ಥಸ್ಯ ವಿಷಯೆ ಬಹುಧಾ ಶೃಣುಮಃ. ಪರಮಸ್ಯೈವ ಅವೊಕಾಡೋ ಇತಿ ಫಲಸ್ಯ ಮಾಧ್ಯಮೇನ ಅಸ್ಮಾಕಂ ನವಾಚಾರ್ಯಯುಕ್ತೈಃ ಕೃಷಕೈಃ ಧನೋಪಾರ್ಜನ ಪರ ನೂತನ ಪಾಕ ಕಲಾ ಅನ್ವಿಷ್ಟ. ಅರ್ಥಾತ್ ಅಸ್ಮಾಕಂ ದೇಶಸ್ಯ ಅವೊಕಾಡೋ ಇತಿ ಫಲೇನ ಭವತಾಂ ಟೋಸ್ಟ್ ಇತ್ಯೇತಸ್ಯ ಖಾದ್ಯಸ್ಯ ಸ್ವಾದಃ ಪ್ರವರ್ಧಿತಃ ಅಥ ಕೃಷಕಾನಾಂ ಆಯಃ ಅಪಿ ವರ್ಧಿತಃ. ಮಮ ಪ್ರಿಯಾಃ ದೇಶವಾಸಿನಃ, ಕತಿಪಯ ದಿವಸಾನಾಂ ಅನಂತರಂ ಸೆಪ್ಟೆಂಬರ್ ಮಾಸಸ್ಯ ತೃತೀಯ ದಿನಾಂಕೆ ವಯಂ ಮಹಾನಾಯಕಸ್ಯ ಉತ್ತಮ ಕುಮಾರ ವರ್ಯಸ್ಯ ಜನ್ಮ ಶತಾಬ್ದೀಂ ಆಚರಿಷ್ಯಾಮಃ. ಸಖಾಯಃ ಉತ್ತಮ ಕುಮಾರ ವರ್ಯಃ ಪ್ರತಿಭಾ ಸಂಪನ್ನಃ ಅಭಿನೇತಾ ಆಸೀತ್, ಯಃ ಸ್ವಾಭಿನಯೇನ ಜನಾನಾಂ ಹೃದಯೇಷು ಸ್ಥಾನಂ ಅರ್ಜಿತವಾನ್. ಚಲಚ್ಚಿತ್ರ ಪ್ರೇಮಿಣಾಂ ಮಂತವ್ಯಮಸ್ತಿ ಯತ್ ಶ್ರೀಮಾನ್ ಸತ್ಯಜೀತ್ ರೇ ಇತ್ಯಸೌ ನಾಯಕ ದ ಹೀರೋ ಇತ್ಯೇತಸ್ಯ ಚಲಚ್ಚಿತ್ರಸ್ಯ ಸಂಪೂರ್ಣಂ ಕಥಾನಕಂ ಮಹಾನಾಯಕಂ ಉತ್ತಮ ಕುಮಾರ ಮಹೋದಯ ಮಾಲಕ್ಷ್ಯ ಲಿಖಿತವಾನ್ ಆಸೀತ್. ಶ್ರೀಮಾನ್ ಸತ್ಯಜೀತ್ ರೇ ಉಕ್ತವಾನ್ ಯತ್ ತಸ್ಮಿನ್ ಗೌರವೇಣ ಸಹ ಭಾವ ಗಾಂಭೀರ್ಯಮಪಿ ಆಸೀತ್. ಪಾತ್ರಂ ಸಂಜೀವಯಿತುಂ ಸಹ ಅತ್ಯಧಿಕಂ ಪರಿಶ್ರಮಂ ಕರೋತಿ ಸ್ಮ. ಉತ್ತಮ ಕುಮಾರ ಮಹೋದಯ ವಿಚಾರ ಸಾರಲ್ಯೇನ ಸಹ ಪರೋಪಕಾರಾರ್ಥಮಪಿ ಅಭಿಜ್ಞಾಯತೆ ಸ್ಮ. ಕದಾಪಿ ಪರಾಜಯ ನ ಸ್ವೀಕರ್ತವ್ಯಃ ಇತ್ಯೇಷಃ ಸಂದೇಶಃ ಅಪಿ ತದೀಯ ಜೀವನೇನ ಆಪ್ಯತೆ. ಅಸ್ಯ ಆರಂಭಿಕ ಚಲಚ್ಚಿತ್ರಾಣಿ ಪ್ರಸಿದ್ಧಿಂ ನ ಪ್ರಾಪ್ನುವನ್, ಪರಂ ಸಹ ಸ್ವಕಾರ್ಯೇ ಏವ ಸದಾ ಕೇಂದ್ರಿತಃ ಆಸೀತ್. ಪರಿಣಾಮತಃ ಅಸೌ ಉನ್ನತಿ ಪಥಂ ಆರೂಢವಾನ್. ಸಖಾಯಃ ಅಹಂ ಸ್ಮರಾಮಿ, ಯದಾ ಅಹಂ ಕೋಲಕಾತಾ ನಗರೇ ಪ್ರಚಾರ ಯಾತ್ರಾಂ ಕುರ್ವನ್ ಆಸಂ ತದಾ ಮಾರ್ಗೇ ಉತ್ತಮ ಕುಮಾರ ಮಹೋದಯಸ್ಯ ಗೃಹಮಪಿ ಆಗತಮಾಸೀತ್. ತತ್ರ ಕಶ್ಚಿತ್ ಜನಃ ತಸ್ಯ ಚಿತ್ರಂ ಮಹ್ಯಂ ಉಪಹಾರ ರೂಪೇಣ ಪ್ರದತ್ತವಾನ್ ಆಸೀತ್. ಅಹಂ ಪುನರೇಕವಾರಂ ಮಹಾನಾಯಕಂ ಉತ್ತಮ ಕುಮಾರ ವರ್ಯಂ ಪ್ರತಿ ಶ್ರದ್ಧಾಂಜಲಿ ಅರ್ಪಯಾಮಿ. ಅಸೌ ಸರ್ವದಾ ಅಸ್ಮಾಕಂ ಹೃದಯೇಷು ನಿವಾಸಂ ಕರಿಷ್ಯತಿ. ಮಹಾನಾಯಕ ಉತ್ತಮ ಕುಮಾರ ಚಿರೋದಿನ ಮಾನುಷೇರ್ ಹೃದಯೇ ರಾಜ್ ಕೋರ್ಬೇನ್ ಇತಿ. ಮಮ ಪ್ರಿಯಾಃ ದೇಶವಾಸಿನಃ, ಪರ್ವಾಣಿ ಉತ್ಸವಾಶ್ಚ ಪರಂಪರಾಭಿಃ ಸಹ ಪರಸ್ಪರಂ ಯೋಜನ ಪರಾನ್ ಅವಸರಾನ್ ಅಸ್ಮಭ್ಯಂ ದದತಿ. ಆಗಾಮಿಷು ದಿವಸೇಷು ವಯಂ ಇತೋಪಿ ಅನೇಕಾನಿ ಮಹತ್ವಪೂರ್ಣಾನಿ ಪರ್ವಾಣಿ ಸಮಾಚರಿಷ್ಯಾಮಃ. ಸೆಪ್ಟೆಂಬರ್ ಮಾಸಸ್ಯ ಚತುರ್ಥೇ ದಿನಾಂಕೇ ಜನ್ಮಾಷ್ಟಮ್ಯಾಃ ಪಾವನಂ ಪರ್ವ ಅಸ್ತಿ. ಸೆಪ್ಟೆಂಬರ್ ಮಾಸೇ ಏವ ವಯಂ ವಿಶ್ವಕರ್ಮಾ ಪೂಜನಮಪಿ ಕರಿಷ್ಯಾಮಃ. ಏತಸ್ಮಿನ್ನವಸರೆ ಅಸ್ಮಾನ್ ಪರಿತಃ ವಿದ್ಯಮಾನಾನಾಂ ಕರ್ಮಿಣಾಂ ಶಿಲ್ಪಕಾರಾಣಾಂ ವಿಶ್ವಕರ್ಮ ಇತಿ ಪದವಾಚ್ಯಾನಾಂ ಸಹಯೋಗಿನಾಂ ಚ ಸಮ್ಮಾನನಂ ಕರ್ತವ್ಯಂ. ಕತಿಪಯೇಭ್ಯಃ ಮಾಸೇಭ್ಯಃ ಪರಂ ದೀಪಾವಳಿ ಪರ್ವ ಅಪಿ ಆಗಮ್ಯಮಾನಮಸ್ತಿ. ಏತದರ್ಥಂ ಸಜ್ಜತಾಃ ಅಪಿ ಶನೈಃ ಶನೈಃ ಸಮಾರಬ್ಧಾಃ ಸಂತಿ. ಪ್ರವರ್ತಮಾನೆ ಏತಸ್ಮಿನ್ ಪರ್ವ ಕಾಲೆ ಅಹಂ ಪುನಃ ಏಕವಾರಂ ಭವತಃ ಸರ್ವಾನ್ ವೋಕಲ್ ಫಾರ್ ಲೋಕಲ್ ಇತ್ಯಾಖ್ಯಂ ಸ್ಥಾನೀಯೋತ್ಪಾದ ಪರಂ ಆಗ್ರಹಂ ಸ್ಮಾರಯಾಮಿ. ಅಥ ವೋಕಲ್ ಫಾರ್ ಲೋಕಲ್ ಇತ್ಯನೇನ ತಾತ್ಪರ್ಯಂ ಕೇವಲಂ ಮೃತ್ತಿಕಾದೀಪಾನಂ ಕ್ರಯಣಂ ನಾಸ್ತಿ. ಏತಸ್ಯ ಚಿಂತನಸ್ಯ ದೃಷ್ಟಿಃ ಅತಿ ಗಭೀರಾಸ್ತಿ. ವಯಂ ಸ್ವಗೃಹೇಭ್ಯಃ ಯಾನಿ ಅಪಿ ವಸ್ತೂನಿ ಕ್ರೀಣೀಮಃ ತಾನಿ ಅವಶ್ಯಂ ಅವಲೋಕಯೇಮ ಯತ್ ತಾನಿ ಭಾರತ ನಿರ್ಮಿತಾನಿ ಸ್ಯುಃ. ಆತ್ಮನಿರ್ಭರ ಭಾರತಸ್ಯ ಮಾರ್ಗಃ ಭಾರತ ನಿರ್ಮಿತೇಷು ವಸ್ತುಷು ಗರ್ವಾಚರಣೇನ ಏವ ಪ್ರಶಸ್ತಃ ಭವಿಷ್ಯತಿ. ಏತಂ ಸಂದೇಶಂ ಅಧಿಕಾಧಿಕಾನಾಂ ಜನಾನಾಂ ಯಾವತ್ ಪ್ರಾಪಣಮಪಿ ಅಸ್ಮಾಕಂ ದಾಯಿತ್ವಮಸ್ತಿ. ರಚನಾತ್ಮಕ ಜಗತಃ ಅಸ್ಮಾಕಂ ಸಹಯೋಗಿನಾಂ ಪ್ರಭಾವಿನಾಂ ಯಶಸ್ವಿ ಜನಾನಾಂ ಚ ಏತಸ್ಮಿನ್ ಮಹತಿ ಭೂಮಿಕಾ ಅಸ್ತಿ. ಅಯಮೇಷಃ ಮಮ ಆಗ್ರಹಃ ಅಸ್ತಿ ಯತ್ ಸ್ವಯಮಪಿ ವೋಕಲ್ ಫಾರ್ ಲೋಕಲ್ ಇತ್ಯೇತತ್ ಆಚರೇಮ ಅಥ ಅನ್ಯಾನ್ ಅಪಿ ಏತದರ್ಥಂ ಪ್ರೇರಯೇಮ. ಸಖಾಯಃ ಭವತಃ ಪರಿತಃ ಏತಾದೃಶಾಃ ಅನೇಕೇ ಜನಾಃ ಸ್ಯುಃ. ये स्वीयैः लघु प्रयासैः समाजे विशिष्टं परिवर्तनम् आनयन्तः सन्ति। भवन्तः तेषां विषये मन की बात इत्येतदर्थम् अवश्यं लिखन्तु। भवद्भिः प्रेषितः अनुभवः देशस्य कस्मिंश्चित् कोणे विद्यमानाय जनाय नूतन प्रेरणारूपः भवितुमर्हति। भवतां परामर्शानाम् अनुभवानां च कृते अहं प्रतीक्षारतः भवामि। बहुशः धन्यवादः। नमस्कारः।
1: अभी आप माननीय प्रधानमंत्री श्री नरेंद्र मोदी के मन की बात का संस्कृत अनुवाद सुन रहे थे। ये कार्यक्रम आकाशवाणी के दिल्ली केंद्र से प्रसारित किया गया।